ಥಟ್ಟನೆ ಮೇಲ ದುರ್ಯೋಧನ, ಥಟ್ಟನೆ ಮೇಲ ದುರ್ಯೋಧನ, ಭಸ್ಮಾಸುರಗೇಲ ಭಸ್ಮ ಹೋಗುನ, ವಾಲಿ ಹಿ ಮುಕ್ಲ ಆಪಲ್ಯಾ ಪ್ರಾಣ, ಬರೇ ನವೇ ಹಿ ಥಟ್ಟ ಅಸಿ ಹಿ ಥಟ್ಟ ಬಲ್ಯ ಬಲ್ಯ ಶಿಲಾ ವಿಲಪ.